0: ಏನು ಮರಳಿ ತಂದೆ ತಂದ್ರಿ
1: ಶ್ರೀನಾಥುನಿ ವರ್ಣಿಂಚುಟಕು ನಾಲುಕ ಶೇಷಶಾಯಿ ಪಾದಮು ಅಂದುಕುನುಟಕು ಶಿರಸು ಆಯನ ಎಂದೇ ನಿಲುಪುಟಕು ಮನಸ್ಸು ಪುರುಷೋತ್ತಮನಿ ಎಂದು ಬುದ್ಧಿ ಆ ಸ್ವಾಮಿ ಪ್ರಕಟಿಸುವುದಕ್ಕೆ ಸಮಸ್ತ ಚದುವುಲು ಆ ಭಗವಂತನು ಗುರಿಂಚಿ ಚೆಪ್ಪುಟಯೇ ಗುರುವುಲು ಶ್ರೀಮನ್ ನಾರಾಯಣನಿ ಚೇರಮನಿ ಪ್ರೋತ್ಸಹಿಸೇ ತಂದ್ರೇ ನಿಜಮೈನಟುವಂತಿ ತಂದ್ರಿ ಅನಿ ಏಮಾತ್ರಂ ಭಯಂ ಲೇಕುಂಡಾ ಅಂಟುನ್ನಟುವಂತಿ ಪ್ರಹ್ಲಾದುನಿ ಪಲುಕುಲು ಹಿರಣ್ಯಕಶಪುನಿ ಚೆವುಲಕು ಮುಲುಕುಲ್ಲಾಗಾ ತಗಲಾಯಿ ಕಲ್ಲು ಎರ್ರಬಡಿಪೋಯಾಯಿ ಅಪ್ಪುಡೇ ಆಗ್ರಹಂ ವಚ್ಚಿ ಗುರುವುಲನ್ನು ಚೂಸಿ ಈ ವಿಧಂಗಾ ಅಂಟುನ್ನಾಡು ಹಿರಣ್ಯಕಶಪುಡು ಏಮಯ್ಯಾ ಗುರುಪುತ್ರುಲ್ಲನಿ ಮಿಮ್ಮಲ್ನಿ ನಮ್ಮಿ ಮಾ ಬಿಡ್ಡನು ಮೀ ದಗ್ಗರಿಗೆ ಪಂಪಿಸ್ತೇ ಈ ವಿಧಂಗಾ ಚೇಸ್ತಾರಾ

0: ಕಣ್ಣ ಸರಸಿ ಮುಖದಾಟ ಎಲುಜು ಬೇಡಿಕೊಂಡ ನನ್ನ ದಾಪಿ ಪ್ರೋಭು ಬಬದಮ್ಮಯ್ಯಾನಿಗೆ ತಗೋ ಮಾಟಲಾಡು. ಶ್ರೀ ವೆಂಕಟೇಶ ಸುಪ್ತಗಾದ ಸರ್ವೋನ್ನತ ಸಜ್ಜನ ಮಾನಸನ ಚೇತನ ಕನಕಾಂಬರ ತರಳದ ಮಕುಟ ಕುಂಡಲ ಹರಾಜಿ ದಹನೆ ಎಲುಜುಳೆ ಹೊಗಡಗ ಸಾಗರಾಲು ಕೇಜಿತು ಮಾನ ಬಿಂತು ಬೈನ ರಾಮಚಂದ್ರು ತಮ್ಮಯ್ಯಾನಿಗೆ ತಗೋ ಮಾಟಲಾಡು.
1: ವಾಕೆ ಗುರು ವಾಕೆ ಗುರು ಜೀ ಬೋಲೋ ವಾಕೆ ಗುರು ವಾಕೆ ಗುರು ವಾಕೆ ಗುರು ವಾಕೆ ಗುರು ವಾಕೆ ಗುರು ಜೀ ಬೋಲೋ. ಸತ್ಯ ನಾಮ ಸತ್ಯ ನಾಮ ಸತ್ಯ ನಾಮ ಜೀ ಬೋಲೋ. ಸತ್ಯ ನಾಮ ಸತ್ಯ ನಾಮ ಬೋಲೋ. ಸತ್ಯ ನಾಮ ಸತ್ಯ ನಾಮ ಸತ್ಯ ನಾಮ ಜೀ ಬೋಲೋ. ಸತ್ಯ ನಾಮ ನಿತ್ಯ ನಿತ್ಯ ಜಪಿಯೇ ತೇರೆ ನಾಮ ಜೀ ಬೋಲೋ. ನಿತ್ಯ ನಿತ್ಯ ಜಪಿಯೇ ಬೋಲೋ. ನಿತ್ಯ ನಿತ್ಯ ಜಪ

0: ನಾರಾಯಣ ನಾರಾಯಣ. ಲಿಸನ್ ಕ್ಲೋಸ್ಲಿ ಬ್ರದರ್ಸ್, ದ ನಾರದ ಭಕ್ತಿ ಸೂತ್ರ ಕ್ಲಿಯರ್ಲಿ ಡಿಫೈನ್ಸ್ 81 ಟೈಪ್ಸ್ ಆಫ್ ಡಿವೋಷನ್. ಇಫ್ ಯುವರ್ ಮೆಡಿಟೇಷನ್ ಲ್ಯಾಕ್ಸ್ ದ ಕರೆಕ್ಟ್ ಸಂಸ್ಕೃತ್ ಪ್ರೊನೌನ್ಸಿಯೇಷನ್ ಆಫ್ ಓಂ, ದೆನ್ ಯುವರ್ ಭಕ್ತಿ ಇಸ್ ಟೆಕ್ನಿಕಲಿ ಇನ್ಕಂಪ್ಲೀಟ್.
1: ಓ ಜ್ಞಾನ್, ಯು ಆಲ್ವೇಸ್ ಓವರ್ ಥಿಂಕ್ ಇಟ್. ಭಕ್ತಿ ಇಸ್ಂಟ್ ಅ ಮ್ಯಾಥ್ ಇಕ್ವೇಶನ್. ಇಟ್ ಇಸ್ ಅ ಟಿಯರ್ ಇನ್ ದಿ ಐ ವೆನ್ ದ ಫ್ಲೂಟ್ ಪ್ಲೇಸ್. ಇಟ್ ಇಸ್ ಪ್ಯೂರ್ಲಿ ಅಬೌಟ್ ಲವಿಂಗ್ ಗಾಡ್ ಲೈಕ್ ಅ ಮದರ್ ಲವ್ಸ್ ಅ ಚೈಲ್ಡ್. ಇಟ್ ಇಸ್ ಆಲ್ ಇಮೋಷನ್, ಯು ನೋ.
2: ಬೋತ್ ಆಫ್ ಯು ಪ್ಲೀಸ್ ಸ್ಟಾಪ್ ಟಾಕಿಂಗ್. ಐ ಹ್ಯಾವ್ ಬಿನ್ ಸ್ವೀಪಿಂಗ್ ದಿ ಟೆಂಪಲ್ ಕೋರ್ಟ್ಯಾರ್ಡ್ ಫಾರ್ 3 hours, ಕುಕಿಂಗ್ ಹಲ್ವಾ ಅಂಡ್ ಪಾಲಿಶಿಂಗ್ ದಿ ಆಲ್ಟರ್ ಬೆಲ್ಸ್. ಆಕ್ಷನ್ ಅಂಡ್ ಪರ್ಫೆಕ್ಟ್ ಸರ್ವಿಸ್, ದಟ್ ಇಸ್ ದಿ ಓನ್ಲಿ ಭಕ್ತಿ ದಟ್ ಕೌಂಟ್ಸ್.
3: ಬಟ್ ಡಸ್ ಗಾಡ್ ಅಂಡರ್ಸ್ಟ್ಯಾಂಡ್ ಯುವರ್ ಲ್ಯಾಂಗ್ವೇಜ್?
0: ಆಬ್ವಿಯಸ್ಲಿ, ಹಿ ಕ್ರಿಯೇಟೆಡ್ ದ ಲ್ಯಾಂಗ್ವೇಜ್, ಬಟ್ ಯು ಮಸ್ಟ್ ಚಾಂಟ್ ಪರ್ಫೆಕ್ಟ್ಲಿ.
3: ಅಂಡ್ ದ ಟೆಂಪಲ್ ಬೆಲ್?
2: ಆಫ್ ಕೋರ್ಸ್, ಯು ಮಸ್ಟ್ ಕೀಪ್ ದಿ ಆಲ್ಟರ್ ಸ್ಪಾಟ್ಲೆಸ್.
3: ಓಹ್ ಗುಡ್, ಬಿಕಾಸ್ ಯೆಸ್ಟರ್ಡೇ ಐ ಏಟ್ ಫಸ್ಟ್ 3 ಜ್ಯೂಸಿ ಮ್ಯಾಂಗೋಸ್ ಬಿಫೋರ್ ಆಫರಿಂಗ್ ದಮ್ ಟು ದ ಡೇಟಿ. ಐ ಥಾಟ್ ಗಾಡ್ ಲವ್ ಸ್ವೀಟ್ ಥಿಂಗ್ಸ್ ಅಂಡ್ ದೀಸ್ ಆರ್ ದ ಸ್ವೀಟೆಸ್ಟ್, ದೆನ್ ಐ ಗೇವ್ ಹಿಮ್ ದಿ ರೆಸ್ಟ್.
1: ಬೋಲು, ದಟ್ ಈಸ್ ಅ ಮೇಜರ್ ಒಫೆನ್ಸ್. ಯು ಟೇಸ್ಟೆಡ್ ದ ಲಾರ್ಡ್ಸ್ ಫುಡ್.
3: ಬಟ್ ವೆನ್ ಐ ಅಫೋರ್ಡ್ ದ ಹಾಫ್ ಈಟನ್ ಮ್ಯಾಂಗೋಸ್, ಐ ಹರ್ಡ್ ಅ ಲಿಟಲ್ ಗಿಗಲ್ ಫ್ರಮ್ ದಿ ಅಲ್ಟರ್.
1: ಇಸ್ ಇಟ್?
3: ಯೆಸ್, ದ ಪಿಕಾಕ್ ಫೆದರ್ ಆನ್ ದಿ ಲಾರ್ಡ್ಸ್ ಕ್ರೌನ್, ಇಟ್ ಮೂವ್ಡ್. He was so happy, so I served with him first.
2: Wait, the Lord actually smiled at that?
3: Yes, he fully accommodates with my Sanskrit, the timing of my sweeping and the movement of my weeping. He just likes it when I shared my snacks with him like a friend. He really simple, you know.
0: Prem, 81 types of devotion. And this little Bholu just unlocked the cheat code with a half-eaten mango.
1: Innocent bhakti, my friend. The scholar is defeated by the innocent.
4: What is going on, children?
5: Pranam, Guruji.
4: Pranam. I listened all your conversation from the backside and it was wonderful.
0: You did, Guruji?
4: Yes. With innocent devotion, God becomes the center of your life.
1: But Guruji, how can we develop that innocent bhakti?
4: God himself has said, Patram puspam phalam toyam yomi bhakta prayachati tadaham bhakti upahrutam asnami prayatatmanah. All it requires is a pure heart.
0: Like Bholu?
4: Yes. You may not possess his name, fame, wealth or power, but when you seek God in every aspect of your life, He becomes as near to you as your very own self. The Lord Himself comes out to grant you darshan.
2: The Lord comes out?
4: Yes. You all know that Lord Jagannath steps out of His grand temple during the Rath Yatra to grant darshan to everyone without discrimination, because he is Bhavapriya, Ragapriya, Ganapriya. Let's fly to the past of time to witness the longing and penance of one ardent devotee for his Bhagavan.
5: Yes, Guruji, let's watch it.

0: ರೈಸ್ ಸಾಲ ಬೇಗ. ಲುಕ್ ಅಟ್ ಮೀ. ಡೂ ಯು ನಾಟ್ ನೋ ದಟ್ ಲವ್ ರೆಕಾಗ್ನೈಸಸ್ ನೋ ಬೌಂಡರೀಸ್ ಆಫ್ ರಿಲಿಜನ್ ಆರ್ ಡಿಸ್ಟೆನ್ಸ್. ವೆನ್ ಮೈ ಡಿವೋಟಿ ಸಿಂಗ್ಸ್ ವಿತ್ ಸಚ್ ಪ್ಯೂರಿಟಿ, I do not wait for him to reach me, I run to him.
1: Prabhu, Lord Jagannath, Lord of the universe, my Jagannath, have you truly comforted me, Prabhu?
0: Yes. Yes, my child. Look towards the Rath. The chariot halts precisely where my devotee rests. You are always in my heart. Take my darshan and come to Badadanda.

0: ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ

ಸಂತ ಸುರಲ ಜೀರ್ ನಾಗನ ಬಸ್ತರುಲ ಜೀರ್ ನಿರತಮ ಸ್ಥಳ ಜರ ಜಲಜ ನಿಖಿಲ ಜೀವ ಕೋಟಿ ಚೇತ ನಿರತಮ ಸ್ಥಳ ಜರ ಜಲಜ ನಿಖಿಲ ಜೀವ ಕೋಟಿ ಚೇತ್ ಮಣಿ